ಪಾತು ಶಿರೋದೇಶಂ ಸೂರ್ಯ ಪಾತು ಲಲಾಟಕಂ ಆದಿತ್ಯೋ ಲೋಚನೆ ಪಾತು ಶ್ರುತಿಂ ಪಾತು ದಿವಾಕರಃ ಘ್ರಾಣಂ ಪಾತು ಸದಾ ಪಾನು ಮುಖಂ ಪಾತು ಸದಾ ರವಿಃ ಜಿಹ್ವಾಂ ಪಾತು ಜಗನ್ನೇತ್ರ ಕಂಠಂ ಪಾತು ವಿಭಾವಸುಃ ಸ್ಕಂಧೌ ಗ್ರಹವ

ಸಾಯಿನಂ ವಿಶೇಷ ಭೂಷಣೋಜ್ವಲ ಘೋಷಮಾಣ ಕಿಂಕಿಣಿ ವಿಭೀಷಣಾದಿ ಭೂಷಣ ಸುಷಣಾ ಕೃತಾಂಬುಧಿಂ ವಿಭೀಷಣಾ ಚಿತಂ ಪದಂ ಗೋಪಾಲ ಬಾಲ ಚಾರ ಚಂದ್ರ ಬಾಲ ಕೃಷ್ಣ ಮಾಶ್ರೇ.

ಕೃಷ್ಣ ಮಾಷ್ಟ್ರಿ ರಮಣೀಯ ಯಜ್ಞ ಧಾಮ ಭಾವಿನಿ ವರಪ್ರದ ಮನೋಹರಂ ಗುಣಾಭಿರಾಮ ಉನ್ನತೋನ್ನತಂ ಗುರುಂ.

ಶ್ವ ನಾಭಿಂ ಪಾತು ನಭೋ ಮಣಿ ದ್ವಾದಶಾತ್ಮಾ ಕಟಿಂ ಪಾತು ಸವಿತಾ ಪಾತು ಸಕ್ತಿನಿ ಊರು ಪಾತು ಸುರ ಶ್ರೇಷ್ಠೋ ಜಾನುನಿ ಪಾತು ಭಾಸ್ಕರ ಜಂಘೇ ಮೇ ಪಾತು ಮಾತಾಂಡೋ ಗುಲ್ಫಂ ಪಾತು ತಿಶಾಂ ಪತಿ ಪಾದೌ ಪಾತು ದಿಲಮಣಿ ಪಾತು ಮಿತ್ರೋಖಿಲಂ ವಪು ಆದಿತ್ಯ ಕವಚಂ ಪುಣ್ಯಂ ಅಭೇದ್ಯ ವಜ್ರ ಸನ್ನಿಭಂ ಸರ್ವರೋಗ ಭಯಾದಿಭ್ಯೋ ಮುಚ್ಯತೆ ನಾತ್ರ ಸಂಶಯ ಸಂವತ್ಸರಮುಪಾಸಿತ್ವಾ ಸಾಮ್ರಾಜ್ಯ ಪದವೀಂ ಲಭೇತ್.

ಅಷ್ಟ್ರೀವಿಚಿತ್ರವೀರಹನುಮನ್ಮಾರಾಮನ್ರಸ್ಯ ಓಂ ಹ್ರೀಂ ಕರ್ಜನೀಭ್ಯಾಂ ನಮಃ ಓಂ ಹ್ರೀಂ ಮಧ್ಯಮಾಭ್ಯಾಂ ನಮಃ ಓಂ ಹ್ರೀಂ ಅನಾಮಿಕಾಭ್ಯಾಂ ನಮಃ ಓಂ ಕನಿಷ್ಠಿಕಾಭ್ಯಾಂ ನಮಃ ಕರ್ಕರ್ಕರ್ಮಿಷ್ಠಾಭ್ಯಾಂ ನಮಃ ಅದ ಅಂಗನ್ಯಾಸಃ ಹೃದಯಾಯ ನಮಃ ಓಂ ಹ್ರೀಂ ಶಿರಸೈ ಸ್ವಾಹ ಓಂ ಹ್ರೀಂ ಶಿಖಾಯೈ ವಶತಃ ಓಂ ಹ್ರೀಂ ಕವಚಾಯ ಹುಂ ಓಂ ಹ್ರೀಂ ನೇತ್ರ

ಕೃಷೀಂದ್ರಗಾಮಿನಪ್ರದಾಂತ್ರಿಧಾಸ್ಯ ರೂಪಧಾರಿಣೀಂ ಜಲೆ ಸ್ಥಳೆ ನಿವಾಸಿನೀಂ ಭಜಾಮಿ ವಿಂಧ್ಯವಾಸಿನೀಂ ವಿಶಿಷ್ಟ ಸೃಷ್ಟಿ

ಶುದ್ಧ ಬುದ್ಧಿಕಾರಿಣೀಂ ಭಜಾಮಿ ವಿಂಧ್ಯವಾಸಿನೀಂ ಭಜಾಮಿ ವಿಂಧ್ಯವಾಸಿನೀಂ ವಿಂಧ್ಯವಾಸಿನ್ಯೈ ನಮಃ ಸ್ತುತಿಪಾಠಂ ಪ್ರಾರ್ಥನಾ ಪೂರ್ವಕಂ ನಮಸ್ಕರೋಮಿ. ವಿಶ್ವಮೂರ್ತಿ ಶುದ್ಧೇ ವಿರೂಪಾಕ್ಷಿ ಲೋಚನೆ ಭೀಮರೂಪೇ

ಆಯ ಕೃಷ್ಣ ಪುಣ್ಯ ನಾಮ ಲಾಲಿತಂ ಸುಭಾಷ್ಟಕಂ ಈ ಪಠಂತಿ ಸಾತ್ವಿಕೋತ್ತಮ ಸದಾ ಮುದಾಚ್ಯುತಂ ರಾಜಮಾನ ಪುತ್ರ ಸಂಪದಾದಿ ಸೋಭನಾನಿತೆ ಸಾಧಯಂತಿ ವಿಷ್ಣು ಲೋಕ.